ಹೊಡಿಯಬು ಅಮ್ಮಪ್ಪಿಗು ನೀ ಅಮಾನಿಗು ನಿತ ಚಿಪ್ಪ ಚಿಪ್ಪಂದ ನಿಪ್ಪು ನಡೋಗು ಏಮ ಮಾಂಬ ವೈಸೆಯೇ ಅಮ್ಮನಿನಿ ಎಸಿಕ್ಯೂ ಸಿತು